ಧನಿ ನಿಧನಿ ಸತ್ತರಿ ಸರಿ ಧನಿ ಸರಿ ಸನಿ ಸನಿ ಧನಿ ದಪ ದಪ ಮಗರಿ ಗಪ ದಪ ಮಗರಿ ಸನಿ ಸರಿ ಗಪ ದಪ ಮಗರಿ ಗಪ ಧನಿ ಸರಿ ಗರಿ ಸನಿ ಸರಿ ಗರಿ ಸನಿ ಧನಿ ಗರಿ ಸನಿ ಧನಿ ಸನಿ ದಪ ದ ಸನಿ ದಪ ಪ ಗರಿ ಸನಿ ಧರಿ ಸನಿ ದಪ ಸನಿ ಪ ಧನಿ ರಿ ಸತ್ ನಿ ಧನಿ ಸ ಸನಿ ದಪ ಧನಿ ನಿ ದಪ ಪ ನಿ ಸ ನಿ ಧನಿ ಸತ್ ನಿ ದಪ ಧನಿ ದಪ ಧನಿ ಗರಿ ಸನಿ ಧರಿ ಸನಿ